ಓಂಕಾರ ಬಿಂದು ಸಯುಕ್ತಂ ಅನಿತ್ಯದಾಯಂತಿ ಯೋಗಿನ ಕಾಂದಂ ಮೋಕ್ಷದಂ ಚೈವ ಓಂ.